ಚಲೋ ಯಾಕ ಸಾಕಿ ಪಮ ನಮ ನಮೋಷ ಯಾಕೆ ಯನ್ ಹಕಮೋ ಓನ್ ಮಾನ್ ಲವ ಯೇ ಹಯ ಯ ಹಯ ಹಯ ಹಯ ಹೇ ಯ ಹೇ.